ಗುರು ಹಾಯ ಗುರು ಹಾಯ ಗುರು ಹಾಯ ಗುರು ಹಾಯ ಗುರು ಹಾಯ ಗುರು ಹಾಯ ಗುರು ಹಾಯ ಗುರು ಹಾಯ ಗುರು ಹಾಯ

ಹೇ ಗುರು, ಹಾ ಹೇ ಗುರು, ಹಾ ಹೇ ಗುರು, ಹಾ ಹೇ ಗುರು, ಹಾ ಹೇ ಗುರು, ಹಾ ಹೇ ಗುರು, ಹಾ ಹೇ ಗುರು, ಹಾ

ಅರವಿಂದ್ ಕರಹರ ಕರ್ಮ ಸರ್ವನರ ಕಥಾರ್ಥರ್ಗೆ ನಾನು ಜನ್ಮಥ ಬಡ್ ಭಾಗಿ ತೇ ಜನ ಜಗ ಮಾಹೇ ಸದಾ ಸದಾ ಹರ್ಗೇ ಗುಣ ಗಾಹೇ ರಾಮ ನಾಮ ಜೋ ಕರೇ ವಿಚಾರ ಸೇತರ ಮಂದ ಕರೇ ಸಂಸಾರ ಮಂತಲ ಮುಖ ಬಲ್ಯಾರ ಮುಖಿ ಸದಾ ಸದಾ ಜಾನೋ ತೇ ಸುಖಿ ಏಕೋ ಏಕ ಏಕ ಪಶಾನೇ ಎತ್ ತುಕಿಯೋ ಸೋಜಿ ಜಾನೇ ನಾಮ ಸಂಗ ಜಿಸಕಾ ಮನ ಮಾನ್ಯ ನಾನಕ ತಿನ್ನೇ ನಿರಂಜನ ಜಾನ್ಯ ಗುರುಪ್ರಸಾದ ಆಪನೆ ಆಪ ಸುಜ್ಜಯ ತಿಸಗಿ ಜಾನೋ ತೃಷ್ಣಾ ಬುಜ್ಜ ಸಾ ಸಂಗ ಹರ ಹರ ಜಸ ಗಾಯತ ಸರ್ವಲೋಕತಿ ಭಾಜನ್ರಹತ ಅಂತರ ಕೀರ್ತನ ಕೇವಲ ಮುಖಿಯಾನ ಗ್ರಸ್ತ ಮೈ ಸೋಯೇಂದ್ರ ಬಾನೇ ಕುಪುರ ಚಿ ಜನಕೀ ಆಸಾ ತಿಸಗೀ ಕಟಿಯಾ ಜಮಕೀ ಭಾಸಾ ಪಾರ ಬ್ರಹ್ಮ ಕೀ ಜಿಸ ಮನ ಭೂಖ ನಾನಕ ದಿಸೇ ನಾ ಲಾಗೇ ದೂಖ ಜಿಸ್ಗೋ ಹರ ಪ್ರಭ ಮಾನ ಚಿತ ಆವೈ ಸೋ ಸಂಸೋ ಇಲ ನಹಿ ಲಾವೈ ಜಿಸ ಪ್ರಭನಾ ಕೃಪಾ ಕರೇ ಸೋ ಸೇವಕೋ ಕಿಸ್ತೇ ಡರೈ ಜೈಸಾ ಸ ತೈಸಾ ದೃಷ್ಟಾಯ ಬನೇ ಕಾರ್ಜ ಮೇ ಆಪ ಸಮಾಯ ಸೋದತ ಸೋದತ ಸೋದ ಸಿಜ್ಯಾ ಗುರುಪ್ರಸಾದ ತಸ ಬುಜ್ಜಯ ಜಬ ದೇಖೋ ತಬ ಸಬ್ ಕಿಶ ಮೂಲ ನಾನಕ ಸೋ ಸುಖಮ ಸೋಯ ಸ್ಥೂಲ ನಾಕೆ ಜನ್ಮೇ ನಾ ಕಿಶ ಭರೇ ಆಪನ ಚಲತೆ ಆಪಿ ಕರೇ ಆಮನ ಜಾಮನ ದೃಷ್ಟ ಅನದೃಷ್ಟ ಆಗ್ಯಾಕಾರಿ ಧಾರಿ ಸಬ್ ಸೃಷ್ಟ ಆಪೇ ಆಪ ಸಗಲ್ಮೇ ಆಪ ಅನಕ ಜುಗದ ರಜ ಥಾಪ ಥಾಪ

ಸುಪ್ರಸನ್ನಷ್ಟಪದಿ ಅವಿನಾಶಿ ಬ್ರಹ್ಮನ್ ಮೇ ರಾಘಮ ಅನುಕೀತು ಪ್ರೀತಿ ಆಗದಸೆ ಪರಾನಾಯಿ ಗಿಷ್ಕೋಯ ಸರ್ವನಂತರ ಏಕೋಸೋಯ ಆಪೇ ಭಿನ್ನಾಯ ಆಪೇ ದಾನ ಗಹರ್ ಗಂಭೀರ್ ಗೀರ್ ಸುಜಾನ ಪಾರ್ ಬ್ರಹ್ಮ ಪರಮೇಶ್ವರ್ ಗೋವಿಂದ್

ಯೋಗನಾಮಕಾರಂ ಸೇವಕ ಪ್ರಪಾಲನಹಾರ ಸೇವಕಿ ರಾಘೇಂದ್ರಂಕಾರ ಸೋ ಸೇವಕ ಜಿದ್ಯಾ ಪ್ರಭುತಾರೇ ನಾನ್ ಸೋ ಸೇವಕ ಸಾ ಸಮಾರೇ ಅಪನೆ ಜನಕಾ ಪ್ರಥಾ ಢಾಕೇ ಅಪನೆ ಸೇವಕಿ ಸರ್ವರ ರಾಖೇ ಅಪನೆ ದಾಸ ಕೋ ದೇ ಬಟಾಯ ಅಪನೆ ಸೇವಕ ಕೋ ನಾಮ ಜಪಾಯಿ ಅಪನೆ ಸೇವಕಿ ಆಪದ ರಾಖೇ ತಾಕಿ ಗದ್ಮಿತ ಕೋಯ ನಾ ರಾಖೇ ಪ್ರಭುಗೇ ಸೇವಕ ಕೋ ನಾ ಪಹುಚಾಯ ಪ್ರಭುಗೇ ಸೇವಕ ಪೂಜತೆ ಜೋ ಪ್ರಪನಿ ಸೇವಾ ಲಾಯ ನಾನಂಗ ಸೋ ಸೇವಕ ದಯ ದಸ ಪ್ರಗಟಾಯ.

ಶಾಂತ ತವೇ ಪ್ರಸಾದ ಆದರೂಪೇ ಅನಾಥ ಮುಹೂರ್ತೇ ಜೌನ ಪುರುಖೇ ಅಪಾರ ಸರ್ವಮಾನ ತಿರುಮಾನ ದೇವ ಅಪೇವ ಆದೇ ಉದಾರ ಸರ್ವ ಪಾಲಕ ಸರ್ವ ಕಾಲಕ ಸರ್ವ ಕಹೋ ಪುನ ಕಾಲ ಜತ್ತರ ತತ್ರ ಬಿರ್ಹಾಜಿ ಅವತೂತ ರೂಪರಿ ಸಾಲ ನಾಮ ಠಾವ ನ ಜಾತ ಜಾಕರ ರೂಪ ರಂಗ ನ ರೇಖ ಆದ ಪುರುಖೇ ಉದಾರ ಮುಹೂರ್ತ ಅಜೋಣ ಆದ ಅಸೇಖ ತೇ